ಹಿ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾ ಕಲಶಾತ ಭದ್ರ ವಜ್ರಾಂಬುಶಾಂಬುರುಘ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.